ಶಾಂತಲೋಚನ ನಾಸಿಕಾ ಮೇ ಶಕ್ತಿಧರ ಕಂಠ ಮೇ ಪಾದು ಭೌಮಃ ಭುಜೌ ತು ರಕ್ತಮಾನೀ ಚ ಹಸ್ತಶೂಲಧರಸ್ತತಃ ಚತುರ್ಭುಜೋ ಮೇ ಹೃದಯಂ ಕುಕ್ಷಿಂ ರೋಗಾಪಹಾರಕಃ.